ಮುಂದಕೊಂಡು ಜೊತೆ ಇದ್ದಾಗ ಸಾಂಗ್ ಚಿಕ್ಕಿಮ್ದಾಗ ಬರೋಣವಲ್ಲ ಚಿಕ್ಕಿಮ್ದು ಸಿತಾರ ಇನ್ನೊಸ್ ಪವರ್ ಶೋದು ಓ ದಾಸೆ ಅಚ್ಚಾ ನೋ ನಗುರಿ ದಾಸೆ ಖಾಲಿ ಖಾಲಿ ಖಾಮೋಶ ಖಾಮೋಶ್ ಅದು

ಅಯ್ಯೋ ನಿಮ್ಗಡೆ ಮಾಸ್ದಿ ಗರು ಹೋಗೋದರು, ಅಯ್ಯೋ ನಿಮ್ಗಡೆ ಮಾಸ್ದಿ ಗರು ಹೋಗೋದರು, ಓ ಕ ತರುಣದ ಮಂಗೂಲರು ಬರು. ಖುಷಾಲಿ ವರಂಗಿ ನೀವ ಮಾಸ್ದಿ ಗರು, ಔಜಾನ್ ಮೆಹೇರ್ ಪತಮಾಶೋ ಬಂದೆ ಮೆಸರು. ಅಜೀಬಗೊಂದೆ ಯೋ ಶೋರ್ ಪಕೆ ಬಂಗಡೋ, ಯಾಜೀಬಗೊಂದೆ ಯೋ ಶೋರ್ ಪಕೆ ಬಂಗಡೋ. ಚಿಪಿ ಜಡು ನೌ ಛೌ ದೇ ದಲ್ ಪಕೆ ಅಸರು, ಅಜೀಬಗೊಂದೆ ಯೋ ಶೋರ್ ಪಕೆ ಬಂಗಡೋ. ಚಿಪಿ ಜಡು ನ ಛೌ ದೇ ದಲ್ ಪಕೆ ಅಸರು. ಚೆ ಮಾಖಾಮ್ ಶುಪಾಮ್ ಮೇರಾ ಗಿದಾಯೋ ಖ್ಯಾಲೋ, ಚೆ ಮಾಖಾಮ್ ಶುಪಾಮ್ ಮೇರಾ ಗಿದಾಯೋ ಖ್ಯಾಲೋ. ರಾಜ ಮಖ್ಕಿನಿ ವಕ್ತು ನೆ ಸುಮ್ರ ಖಂದವರು, ಹೌ ದ ದರ್ದುನು ಇಂತಿಹಾದ ಕರಾಜೆ, ಯಾದ ದರ್ದುನು ಇಂತಿಹಾದ ಕರಾಜೆ. ಬ್ಯಾದ ಓಹ್ ಕೋ ಇಬ್ತಿದಾದ ಕರಾಜೆ, ಬ್ಯಾದ ಮರ್ಗ ನ ಪಸ್ ಬಾಹಸಿ ತರ ದ್ರುಮೆ. ಜಮ್ದಾನ ಕೆ ಪರ ಆಜಾದ ಕರಾಜೆ, ತದರ್ದುನು ಇಂತಿಹಾದ ಕರಾಜೆ. ಬ್ಯಾದ ಓಹ್ ಕೋ ಇಬ್ತಿದಾದ ಕರಾಜೆ, ಬ್ಯಾದ ಮರ್ಗ ನ ಪಸ್ ಬಾಹಸಿ ತರ ದ್ರುಮೆ. ಜಮ್ದಾನ ಕೆ ಪರ ಆಜಾದ ಕರಾಜೆ, ಅವ್ರ ಟೋಲ್ ಅಶ್ಪಜ್ ದಸ್ಪುಗುಮೈ ಸರ ಲಗ್ಯೋ, ಟೋಲ್ ಅಶ್ಪಜ್ ದಸ್ಪುಗುಮೈ ಸರ ಲಗ್ಯೋ. ಮಹರ್ ಅಶ್ಪ ಮಿಶೋ ಗಿರ ದ ಕರಾಜೆ, ಅವ್ರ ಸೋಖ್ ಹೋಪಾ ತೆ ರಾನ ನಶ್ವಲ್ ಕೋರ್ ಪಕಲಿ, ಸೋಖ್ ಹೋಪಾ ತೆ ರಾನ ನಶ್ವಲ್ ಕೋರ್ ಪಕಲಿ. ಪಗಿಲೋ ಮಿ ಜಬ ಅಸರ ದ ಕರಾಜೆ, ಓ ಬಸಲ್ಗೋ ಸಲ್ಗೋ ಕ್ಯೂರಾನೆ ಮೇ ಖಬರೆ, ಪಸಲ್ಗೋ ಸಲ್ಗೋ ಖಿವರಾನೆ ಮೇ ಖಬರೇ. ಪ ನಜರ್ ಮೇ ಅದಿರದ ಕರಾಜೆ,

0: ಹೆಚ್ಚಿ ಗುರು ನೆಕ್ಸ್ಟ್ ಕಲರ್ ಶಿಮ್ಸಕಾಲ ಇಲ್ಲಾರಿ ಸೂಕ್ತಿ ಅಸ್ಲಾಂ ಅಲೈಕುಂ. ಜಜಾಕಲ್ಲಾ ಜಿ ಶಕೀಲ್ ಅಲ್ಲಾ ಹರ್ ಕಲೆ ದಿತೆ ಪ್ರೋಗ್ರಾಮ್ ಕಿಸ್ ತಡೆ ಮಾಸಿ
1: ಶುಕ್ರ
0: ಶಿಕಾಲ ಮೇಲೆ ಆಪ್ಷ
1: ಹಾಗೆ
0: ಕತ್ತಾನೆ ಸರ್ ಅದೇ ತಾವ್ಯಾ ಸಲೂಮ್ ಮೆದಾಯ್ ಮೆದಾಯ್ ಜಿ ಜನಾಬ್ ಜಿ ಜನಾಬ್ ಅವರೇ ದಿನ ಕಿತ್ತ ಸಲೂಮ್ ಸಬೇರ್ ವಜೀರ್ ಸರ್ ಸರ್ ಓಕೆ ಸಿ ವಾಲೇಕಮ್ ಸಲಾಮ್ ಲಾದಿ ಕಾಲ್ ಕೌಲು ಯೋಜನಾ.

ಓಕೆ ಜಿ ನೆಕ್ಸ್ಟ್ ಮೀ ಕ್ಯೂಟ್ ರುಷಿ ಖಾನ್ ಬಲಾಶಾಂತೆ ಮ್ಯಾಸೇಜ್ ಯು ಜಹಾನ್ ಮನನೆ ಮುಖೋ ಥ್ಯಾಂಕ್ ಯು ಖುಷೂಲ್ ರೋತೋ ಸೇ ಠೋಲ ತುಮ್ರಾ ಇಜ್ಜತ್ ಮೀನ ರೋಕವಲೋ.